ಭರ ಜರಿ ತಾಹಿರವಾ ಶೇಲ ಪಾಂಗರುನ ನವಾ ಭರ ಜರಿ ತಾಹಿರವಾ ಶೇಲ ಪಾಂಗರುನ ನವಾ